ಹರ್ತ್ಯಾಯ ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರ್ ಪ್ರಭ ಸತ್ ಗುರ್ಬಚನೀ ಹರ್ ಪ್ರಭ ಜಾಣಯ ಸಬ ಹರ್ ಪ್ರಭ ತೇ ಉತ್ಪತ್ ಹರ ಹಾವ ಜಿನ್ ಕೋ ಪೂರ್ವ ಲಿಖಿಯಾ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯಾ ಮಿತ್ರ ಪುರ ਹਰ ਗਲ ਨਾਮ ਪ੍ਰਕਾਸ ਤਨ ਤਨ ਵਣਜ ਵਾਪਾਰੀ ਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਈ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆ ਤੁਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ।